ನೀವು ಚಿಕ್ಕಲ್ಲಿತ್ತು ಬ್ಲೀಚ್ ಲಗೀಕನ 24K ಬ್ಲೀಚ್ ಅದ ಸ್ಟ್ರಾಬ್ರಿ ವಾಲ ಅದ ಗ್ಲಾಸ್ ಪೂ ವಾಲ ಈ ಅದ ಒರಿಜಿನ್ ವಾಲ ಚಿಕ್ಕಂ ದಿ ಏನಿ ರೈಸ್ ಬ್ರೈಟಿಂಗ್ ಬ್ಲೀಚ್ ದಾ ಚಿಕ್ಕಂ ದಿ ಸ್ತಾದ ಮಖ್ ದ ಪಾರೆ ದಿ ಖಜಿ ಸ್ತಾದ ಮಖ್ ದ ಪಾರೆ ದಿ ನುಕ ಸಾಪ ಮಖ್ ವಾನಿ ಜಾಪಿ ವಿಖ್ತಾನ ಮೌಜೂದ್ ವಿ ಯಾಕ ತವೈ ಜಮಾದ ಮಖ್ ಸಫಾಯಿ ರಾಶಿ ಜಮಾ ಮಖ್ ಖೈಸ್ತ ಶಿ ಮಜಿದಾರ್ ಶಿ ಬಿಲ್ಕುಲ್ ಶಿ ನುಬ್ಯಾಬತ ಇಂತಿಹಾಬ್ ಕಿ ದೇಸ್ ನಾ ಕಾಸ್ಮೆಟಿಕ್ಸ್ ಪಾಕಿಸ್ತಾನ ದ ರೈಸ್ ಬ್ರೈಟಿಂಗ್ ಬ್ಲೀಚ AR 24K ಬ್ರೈಟಿಂಗ್ ಬ್ಲೀಚ ಆಲಕ ಆಲಕ ಆಲಕ

ये लखवाने वाला ओ टांग वालो डबरे वाला ये लख वजीरिस्तान वाला जाग जाए तुसी ਲੇਕਿਨ ਨਾ ਕਸਮੈਟਿਕਸ ਪਾਕਿਸਤਾਨ ਦੇ ਜੀ ਕਾਜ਼ਵੇ ਕਮ ਕਮ ਕਮ ਕਮ ਸੀ ਸੇ ਰਵੇ ਲੇਕ ਪ੍ਰੋਡਕਟ ਹੋਈ ਪ੍ਰੋਡਕਟ ਦੀ ਦਕਮਾਲ ਨੜਕ ਦੀ ਲੇਕ ਸੁਮ ਰਖੇ ਸਖ ਇਸ ਪ੍ਰੋਗਰਾਮ ਸਾਸ ਰੋ ਪਰ ਰੌੜੀ ਯੋ ਰਜ਼ੀ ਬਗਿਸ ਰੋ ਖਪਲ ਲਿਸਨਰ ਲਾ ਵਰਕੜੀ ਦਾ ਚਾਗੀ ਜ਼ਾਨ ਸਰ ਪ੍ਰਿਸ਼ ਤਾਜ਼ਾ ਸਾਥੀ ਅਗੇ ਬਿਲਕੁਲ ਜ਼ਾਨ ਸਰ ਐਕਟਿਵ ਸਾਥੀ ਨੁਜ਼ਹੁਮ ਗਵਾਲਮਾ ਚਿਤਾ ਸੁਜ਼ਾਨ ਸਰ ਐਕਟਿਵ ਐਕਟਿਵ ਸਾਥਮਾ ਜ਼ਾਨ ਸਰ ਬਿਲਕੁਲ ਜੀ ਲਸ਼ ਪਸ਼ ਸਾਥਮਾ ਅਸ ਬਿਲਕੁਲ ਜ਼ਾਨ ਸਰ ਖੁੰਦਵਰ ਖੁੰਦਵਰ ਸਾਥਮਾ اوتاسو لچکم دے بالکل بورنگ ماحول در نہ کما نو ساس نہ پارا ایسا کانس مالکس پاکستان چ سنگا قبلی چراوڑی کوکت غوانے کتو وچ سو مستقلی خوبصورتی غوانما مستقلی خائستون غوانما نو تب بھی لازم دے ایسا کانس مالکس پاکستان چکم دے کریم انتخاب کے ماشاءاللہ شکل تے داغی دے کریم انتخاب کے ಹೈ ಹೈ ಹೈ ಹೈ ಹೈ ನೋ ಅವಾಗ ಈ ಸಲ ಕಾಸ್ಮೆಟಿಕ್ಸ್ ಪಾಕಿಸ್ತಾನ ಫೇಸ್ವಾಶ್ ಇಸ್ತೇಮಾಲ್ ನುಸುಮ್ರಮ ಸಬಕೆ ಕಬಲ ಖಬರ ದರ್ತದ ಕುಮ ಅಸ್ಬೋಸ್ ಬ್ಯಾವಚ್ ಹಸಾಮ್ರ ಪಸಿ ನಂಬರ್ ಬನ್ ಕಡೆ ದೇ ಅಗಿ ತಮಂಗ ಕಾಲ್ಕು ಕಾಲಿ ನಮೇಲೆ ಅವಿಗೆ ಅವ್ರ ಮೆಸೇಜ್ ನೀರಾಲು ಉನ್ನ ವೇಳೆ ನೋ ಸಂಘ ಚಿತಾಸ್ತಮ ಹೂವೇಲಿ ಪೇಶಾವರ್ ಕಿ ದಸ್ತುಂಜಿ ದಬಚಿ ಸದ ಮಸ್ಲೂ ದಬಚಿ ಸುದಗ ನೆಟ್ವರ್ಕ್ ಬಿಲ್ಕುಲ್ ಜಿ ಬಂದೆ ಅದಗ ನೆಟ್ವರ್ಕ್ ಚಿಕಂ ದೇ ಸಿಗ್ನಲ್ ಬಂದಿದಿ ಸಿಗ್ನಲ್ ನಿಷ್ಠಾ ಅಗೆ ಬಿಲ್ಕುಲ್ ಜಿ ಬ್ಯಾ ಬಾಸ್ಕೆಟ್ ಬಾಲ್ ತಿಳಿ ನೋ ದಗ ನೆಟ್ವರ್ಕ್ ಇಸ್ ತಾಸು ಮೆಸೇಜ್ ನ ನಿಶಮ್ ಶಾಮಿಲ್ ವಲೆ ಬರಹಾಲ್ ಗದಿ ಸರ ಸಮ ಆವಾಸ್ زما سمر خویند ہماوری کا آغا زما مشرانی ری کا شرانی ری کا پوانے کی بالکل جی دعا گلے اور گلمنی وزیر زما پروگرام ہو ری داغی آواز ہو ری داغی ڈی رضا تھا من نکوما شکریہ ادا کما علی رحمت جٹ لیا کے زما آواز ہو ری نو علیکم السلام اور سلام الدی قبول کی داغی سرسرا رویش رام ٹانک زما آواز ہو ری داغی ہم ڈی رضا تھا من نے شکریہ ಇಸ್ತಾಗುಲಿ ಕತಾಸುಮ ಪ್ರೋಗ್ರಾಮ್ ಅವರು ಇಸ್ತಾಸುಡಿ ರಿಸಾತ ಮನೆನೆ ಇಸ್ತಾಸುಡಿ ರಿಸಾತ ಶುಕ್ರಿಯಾ ಇಜತ್ ವಜೀರ್ ಕವಾನ ಕಿ ಜಮಾವಾಸು ರೀಡಿ ರಮಾನ ನಡಿ ರಿಸಾತ ಶುಕ್ರಿಯಾ ನರ್ಗಸ್ ಪ್ರಾಮ್ಟಾನ್ ಕಿ ಜಮಾವಾಸು ರೀ ಇಸ್ಲಾಮುನ ದಿ ಕಬೂಲ್ ಕಿ ಅಲಿಜಾ ಸಾಸು ಹುಮ್ಡಿ ರಿಸಾತ ಮನೆನೆ ಇಸ್ಲಾಮುನ ಕಬೂಲ್ ಕಿ ಸುನೇಶ್ ಸಾಸು ಹುಮ್ಡಿ ರಿಸಾತ ಮನೆನೆ ಶುಕ್ರಿಯಾ ಗುಲ್ಜಮಾನ್ ಖಟಕ್ ಸೇ ಬಲ್ಲಾ ಮುರಾತ ಖಾದ್ ಆವಾಸ್ ಸಾತಾ ಓಕೆ ಜಿ ಮುಂಗಸರ ನಜೀಬ್ ಅರ್ಮಾನಿ ಜಮಂಗ ಆವಾಸ್ ಹೂರಿ ದಾಗಿ ಹುಮ್ಡಿ ರಿಸಾತ ಮನನಡಿ ರಿಸಾತ ಶುಕ್ರಿಯಾ ಅವರಿ ಶಾ ವಫಾ ಅಮಲ್ ಜನತ್ ಕಾವಾಸ್ ಹೂರಿ ದಾಗಿ ಹುಮ್ಡಿ ರಿಸಾತ ಮನನಡಿ ರಿಸಾತ ಶುಕ್ರಿಯಾ ಗುಲಾಲಿ ಸಾಸ್ ಹುಮ್ಡಿ ರಿಸಾತ ಮನನ ಟಿ ರಿಸಾತ ಶುಕ್ರಿಯಾ ಸಲೀಮ್ ಕಟಿ ಖೀಲ್ ಸೇಬಾ ಅಲ್ಲಾ ದಿರಾತ ಖುಷಾಲ್ ಆವಾಸ್ ಸಾತಾ